ಕಥಾ ಕರೆಕರ ತಿರುಗಿಡದ ಕಥಾ ಬಿಂಧ ಝುಮಕು ಝುಮಕು ಜನ ಝುಮಕು ಜನ ಝುಮಕು ಝುಮಕು ಬಿಂಧ ಬಿಂಧ ಆ ಝುಮಕು ಝುಮಕು ಬಿಂಧ ಇಂದ ಸಹರಿ.